ಅಲ್ಲಾದಿ ಕಿಚಿ ಚೂಲ್ನಾಥ ಲಕ್ಷ್ಮಶ್ ಸಿತಾರೆ ದೈಸ್ನಾ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ದ ಸಂಡೆ ಇತವಾರ್ ಸ್ಪೆಷಲ್ ಪ್ರೋಗ್ರಾಮ್ ಕಿತ ಹರ್ಕಲ್ಲಿ ಅಸಡಿ ಮಶಿ ಫಕೀರ್ ಅಲಿ ಹುಮ್ ಓಯಮ ಔ ಉಮೀದ್ ಲರೆ ಮಾ ಅಚಿ ಖಬೈ ಸೊ ಗುಡ್ ಮಾರ್ನಿಂಗ್ ಸ ಹರ್ ಮುಪಖೆ ಔರ್ ಸುಬಹ ಪಖೇ.

ಸಾಕ್ಷಿ ಜೀರ ಫೈದಾ ಚುಟಿ ಹಾದ್ಯ ಪೂರೇಕೆ ಮೆಸೇಜ್ ಕವಲ ಯೋ ಜಹಾನ್ ಮನ ವೈಚಿ ಫ್ರೀ ಹಮ್ ನಯನ ಗನಾ ಹೋ ಬ್ಯಾ ಬೈಜಾನ್ ವಲಾ ಶೋ ದ ಜಕ ಜಿದಾ ಗನಾ ಶೋ ಆವ ರಂಜಿ ಸಲಾಮ್ ಹಮ ದರ್ದ ಮೇ ಹಮೋಶ್ ತನ್ಹಾ ಕೈಸೆ ಹೋ ಜೀ ವಾಲೇಕುಮ್ ಸಲಾಮ್ ಹಮೋಶ್ ತನ್ಹಾ ಯೋ ಜಹಾನ್ ಮನನಾ ಮೇ ಬಿಲ್ಕುಲ್ ಠೀಕ್ ಠಾಕ್ ಫಿಟ್ ಫಾಟ್ ಜಗ ಜೋಡ್ ಖುಶ್ ಖುಶಾಲಾ ಖುಶ್ ತಬಿಯತ ಖುಶ್ ಮಿಜಾಜ್ ಅಜೀಮ್ ಔರ್ ಉಮೀದ್ ಕರ್ತಾ ಹೂಂ ಕಿ ಆಪ್ ಲೋಗ್ ಭೀ ಠೀಕ್ ಹೋಂಗೇ ಥ್ಯಾಂಕ್ ಯು ಸೋ ವೆರಿ ಮಚ್ ಸಲಾಮ್ ಹಮ ದರ್ದ ಹಮೋಶ್ ತನ್ಹಾ ವೈಸೆ

ಬಲ್ ಜನ ರಿಂಗು ದ ಗಾನ ಬಾ ಸಂದರ ಬ ಕ್ಯಾನ್ಸಲ್ ದಾಮ ಟಿಕ್ ಟಾಕ್ ಬಾಂಧಿ ಲಗವಂತ ಅವ್ರ ಇದಲಿ ಹೋ ಶಾಯಿರಿ ಜಮಾ ಖ್ವಾ ಖಾನ ಶ್ವಾಖ ಶಾಯಿರಿ ದಾ ಸಿ ಮಾಯಾರಿ ನದ ನು ದ ಬದಲು ಓ ಬಲ್ ಸಂದರ ಅಬ್ಬ ತಪ್ಲೆ ಕೂ ಬ್ಯಾಕ್ಗ್ರೌಂಡ್ ಕಿ ಬತಾ ಸೋರೆ ಓ ಮಲಂಗ ಯಾರ ಓ ಬಲ್ ದ ಛೆ ಅದ್ದ ಟಿಕ್ ದ ಫೇಜ್ ಆ ವಗಮೆ ವಗಮೆ ಕಿಸ್ಮತ್ ಲಿ ರಜಾ ಸಿರ್ಫ್ ಸಂದರ ದರ್ವಾಲಾ ಖಾ ದರ್ವಾಲಾ ಓ ಖೇ ಛೆ ಗಡೇರ ಜಬರ್ದಸ್ತ ಸಂದರ ಶ್ವಾ